0: ಕಡಿತೀನಿ, ನೆಲ ವಂಕ ರಾಜ ಗಂಡ ಸಿಲ್ಕಲ ನೀನೇ ಕಡಿತೀನಿ.
1: ಸಿಕಾಟಿಂತ್ಲ ಸಿಕ್ಕೂದಿಸಿ ಪನ್ ಮಾಟಿಂತ್ಲ ಕೊಪ್ಪು ಬೆಟ್ಟಿ, ಸಿಕಾಟಿಂತ್ಲ ಸಿಕ್ಕೂದಿಸಿ ಪನ್ ಮಾಟಿಂತ್ಲ ಕೊಪ್ಪು ಬೆಟ್ಟಿ ಕೊಪ್ಪು ಬೆಟ್ಟಿ.